ಮನೆ ಸಮಾನ ತಿನ್ನದ ಮದ ತಿನ್ನುವ ಮದುವಾಯಾಲ್ ಮನೆಯ ಮದಿ ಸುಮಲ್ಲೇ ಕಾವಲ್ ಸಾಯ ಮದಿ ಸುಮಲ್ಲ.

0: Thank you. ಆತಿನಿ ಕಿನದ ಆತಳ ಮಾಗುರ್ನಿ ಅರದ ಆತಳ ಯುವಾ ನೀ ಆದ ಆತಳ ಆದರ ಯುವಾ ತೋರು ತೈಗರಿ ಜಾದು ಕೈ ಬಿನವಾ ಕೈ ನುಮ ಸುನಿಯೈ ತೆನು ಜನ್ಕಿನವಾ ಕೈ ನುಮ ಸುನಿಯೈ ಜಿರ್ಪಾದಿನಿ ಅವನ ಅಪಡಿ ಬಿನವಾ ಉಪನ ಪರಿ ಬಹುದ ಅಪಡಿ ಬಿನವಾ ಉಪನ ಪರಿ ಸಮಾಂದ ಅಪಡಿ ಬಿನವಾ ಕೈ ನುಮ ಸುನಿಯೈ ತೆನು ಜನ್ಕಿನವಾ ಕೈ ನುಮ ಸುನಿಯೈ ತಿರಗಿರಿ ಬಿನಿ ತಿರಗೈ ದೌ ಬಿನವಾ ಜೈ ಅಂಗರ್
1: ಪ್ಯಾರಿ ಬರ್ ನೀರು ಪ್ಯಾರಿ ಬರ್ತಾಯಿ ಅದಿನಿಗೆ.